0: ಲೈಕ್ ಹೌ ದ ಭಜನ್ ಕೃಷ್ಣ ಕೃಷ್ಣ ಎದುವರ ಕೃಷ್ಣ ಇಸ್
1: ಎಕ್ಸಾಕ್ಟ್ಲಿ ಕೃಷ್ಣ ಕೃಷ್ಣ ಎದುವರ ಕೃಷ್ಣ. ಸೊ ಭಜನ್ ಹ್ಯಾಸ್ ಅ ಬ್ಲೆಂಡ್ ಆಫ್ ಬೋತ್ ದಿ ಹಿಂದೂಸ್ತಾನಿ ಅಂಡ್ ದ ಕರ್ನಾಟಿಕ್ ಟು ಗಿವ್ ದ ಬೆಸ್ಟ್ ಆಫ್ ಟೇಕ್ ದ ಬೆಸ್ಟ್ ಫ್ರಮ್ ಬೋತ್ ಅಂಡ್ ಸ್ವಾಮಿ ಹಸ್ ಮೇಡ್ ಅ ಯುನೀಕ್ ಜಾನರ್ ಆಫ್ ಮ್ಯೂಸಿಕ್ ಭಜನ್.
0: ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಸೊ ಲೆಟ್ಸ್ ಮೂವ್ ಆನ್ ಟು ಎವ್ರಿ ಲೈನ್ ಆಫ್ ದಿಸ್ ಭಜನ್.
1: ಯಾ, ಸೊ ವಿಲ್ ಡು ದ ಫಸ್ಟ್ ಲೈನ್.
0: ಯಾ,